ಯಾವೆ ಕಾಂಕಿಯ ಕರ್ಸುಹಾರೋ ನಾಲ್ ಕುಲ ಸಂಗ ಮೋಹೆ ಉದಾರೋ ಸೋಖ ಮನಿ ಸೋಖ ಅಮೃತ ಪ್ರಭ ನಾಮ ಭಕ್ತ ಜನಾಗ ಮನ್ ಮಿಸರಾಮ ರಹಾವ್ ಪ್ರಭ ಗಯ ಸಿಮರನ ಗರ್ಭ ನಾ ಬಸಾಯ ಪ್ರಭ ಗಯ ಸಿಮರನ ದುಃಖ ಜಮನಸಾ ಪ್ರಭ ಗಯ ಸಿಮರನ ಕಾಲ ಪರ ಹರ ಪ್ರಭ ಗಯ ಸಿಮರನ ದುಷ್ಮಂಟರ ಪ್ರಭ ಸಿಮರತ ಕಾಶ ಬಿಘ್ನ ಲಾಗ ಪ್ರಭ ಗಯ ಸಿಮರನ ಅಂದನ ಜಾಗ ಪ್ರಭ ಗಯ ಸಿಮರನ ಪಾವನ ಬೇಪ ಪ್ರಭ ಗಯ ಸಿಮರನ ದುಃಖನಾ ಸಂತಾಪ ಪ್ರಭ ಗ ಸಿಮರನ ಸಾಧುಗ ಸಂಗ ಸರ್ವನದ ಅನ್ನಾನ ಖರಂಗ ಪ್ರಭ ಗಯ ಸಿಮರನ ರೆದ್ದ ಸೆದ್ದ ನಾಹೋ ನೆದ್ದ ಪ್ರಭ ಗಯ ಸಿಮರನ ಜ್ಞಾನ ತ್ಯಾಂತತ ಬುದ್ಧ ಪ್ರಭ ಗಯ ಸಿಮರನ ಜಪ್ತ ಪೂಜಾ ಪ್ರಭ ಗಯ ಸಿಮರನ ಬಿಂಸ ದೂಜಾ ಪ್ರಭ ಗಯ ಸಿಮರನ್ ತೀರ್ಥ ಶಿರಾನಿ ಪ್ರಭ ಗಯ ಸಿಮರನ್ ದರ್ಗ ಮನ್ನಿ ಪ್ರಭ ಗಯ ಸಿಮರನ್ ಹೋಯ ಸೋ ಫಲಾ ಪ್ರಭ ಗಯ ಸಿಮರನ ಸುಫಲ ಫಲ ಸೇ ಸಿಮರೇ ಜನ ಆಪ್ ಸಿಮರಾಯೇ ನಾನಕ ತಾಕೇ ಲಾಗೋ ಪಾಯೇ ಪ್ರಭ ಗಯ ಸಿಮರನ ಸಪ್ತೇ ಉಚಾ ಪ್ರಭ ಗಯ ಸಿಮರನ್ ಉದ್ರಯ ಮೋಚಾ ಪ್ರಭ ಗಯ ಸಿಮರನ್ ತೃಷ್ಣ ಬುಜ್ಜ ಪ್ರಭ ಗಯ ಸಿಮರನ್ ಸಾಬ ಕೇಶ ಸುಜ್ಜ ಪ್ರಭ ಗಯ ಸಿಮರನ್ ನಾಹಿ ಜಮ್ ತ್ರಾಸ ಪ್ರಭ ಗಯ ಸಿಮರನ್ ಪೂರ್ಣಯಾಸ ಪ್ರಭ ಗಯ ಸಿಮರನ್ ಮನ್ ಕೀ ಮಲ ಜಾಯ ಅಮೃತ ನಾಮೃತ ಮಾಹೇ ಸಮಾಯೇ ಪ್ರಭ ಜೀ ಬಸೇ ಸಾಧು ಕೀ ರಸನಾ ನಾನಕ ಜನಕ ದಾಸನ್ ದಸನಾ ಪ್ರಭು ಗೋ ಸಿಮರೇ ಸೇ ಧನವಂತೆ ಪ್ರಭು ಗೋ ಸಿಮರೇ ಸೇ ಪತವಂತೆ ಪ್ರಭು ಗೋ ಸಿಮರೇ ಸೇ ಜಾನ ಪ್ರವಾನ ಪ್ರಭು ಗೋ ಸಿಮರೇ ಸೇ ಪುರುಖ ಪ್ರಧಾನ ಪ್ರಭು ಗೋ ಸಿಮರೇ ಸೇ ಬೇ ಮಹುತಾಜೇ ಪ್ರಭು ಗೋ ಸಿಮರೇ ಸೇ ಸರ್ವಕೇ ರಾಜೇ ಪ್ರಭು ಗೋ ಸಿಮರೇ ಸೇ ಸುಖವಾಸಿ ಪ್ರಭು ಗೋ ಸಿಮರೇ ಸದಾ ವಿನಾಸಿ ಸಿಮರಂತೆ ಲಾಗೇ ಜನೇ ಆಪ ದಯಾಲ ನಾನಕ ಜನಕಿ ಮಂಗೇರ ಬಲ ಪ್ರಭು ಗೋ ಸಿಮರೇ ಸೇ ಪಾರುಪಕಾರಿ ಪ್ರಭು ಗೋ ಸಿಮರೇ ತನ ಸದಬಲಹಾರಿ ಪ್ರಭು ಗೋ ಸಿಮರೇ ಸೇ ಮುಖ ಸುಹಾವೇ ಪ್ರಭು ಗೋ ಸಿಮರೇ ತಿನ ಸುಖ ಬೇಹಾವೇ ಪ್ರಭು ಗೋ ಸಿಮರೇ ತನ ಆತ್ಮ ಜೀತಾ ಪ್ರಭು ಗೋ ಸಿಮರೇ ತನ ನಿರ್ಮಲ ರೀತಾ ಪ್ರಭು ಗೋ ಸಿಮರೇ ತನ ಅನಂತ ಕನೇರೇ ಪ್ರಭು ಗೋ ಸಿಮರೇ ಬಸೇ ಹರ ನೇರೇ ಸಂತ ಕೃಪಾತೇ ಅಂದಿನ ಜಾಗ ನಾನಕ ಸಿಮರನ್ ಪೂರ ಪಾಗ ಪ್ರಭು ಗಯ ಸಿಮರನ ಕಾರ್ಜ ಪೂರೇ ಪ್ರಭು ಗಯ ಸಿಮರನ ಕಬೂನಾ ಚೂರೇ ಪ್ರಭು ಗಯ ಸಿಮರನ ಹರ ಗುಣ ಬಾನಿ ಪ್ರಭು ಗಯ ಸಿಮರನ ಸಹ ಸಮಾನಿ ಪ್ರಭು ಗಯ ಸಿಮರನ್ ನೇ ಚಲ ಆಸನ ಪ್ರಭು ಗಯ ಸಿಮರನ ಕಮಲ ವ್ಯಗಾಸನ ಪ್ರಭು ಗಯ ಸಿಮರನ ಅನಹದ ಚುನ್ನ ಕಾರ ಸುಖ ಪ್ರಭ ಸಿಮರನ ಕ ಅಂತನ ಪಾರ ಸಿಮ್ರಹ ಸೇ ಜಾನ ಜನ ಕೌ ಬ್ರಹ್ಮಯ ನಾನಕ ತಿಂಜನ್ ಸರಣಿ ಪಯ ಹರ ಸಿಮರನ ಕರ ಭಗತ ಪ್ರಗಟಾಯ ಹರ ಸಿಮಲ್ಲಗ ಭೇದ ಉಪಾಯ ಹರ ಸಿಮರನ ಭಯ ಸಿದ್ಧ ಜತಿ ದಾತೆ ಹರ ಸಿಮರನ್ ಚೌಕುಂಟ ಜಾತೆ ಹರ ಸಿಮರನ್ ಧಾರಿ ಸಬ ತರ್ನ ಸಿಮರ ಸಿಮರ ಹರ ಕಾರಣ ಕರ್ಣ

ಸ್ವರೂಪ ಸರಿಯಾ ದುಜಗೈ ದೃಷ್ಟಾರಷ್ಟಪತಿ ಆಪ್ ಕಥೆಯ ಸುನ್ನೆಹಾರ ಪೇಗಾ ವಿಸ್ತಾರ ಜಾತ ಸೃಷ್ಟ ಉಪಾಯ ಪಣೆ ಪಾಣೆ ಲಯ ಸಮಾಯ ತುಮದೇ ಪೆನ್ನೈ ಕಿ ಶಿವಯಾಪನ ಸು ಸಬ್ ಜಗತ್ ಪರೋ ಹೇ ಜಾಗೋ ಪ್ರಾಪ್ ಜೀವಾ ಬುಜಾಯ ಸಚ ನಾಮ ಸೋಯಿ ಜನ ಪಾಯ ಸೋ ಸಮರ್ಜಿ ತತ್ಗಾ ಬೇತಾ ನಾನಕ ಸಗಲ್ ಶಿಷ್ಟ ಕಾ ಜೇತಾ ಜೀ ಜಂತ್ರ ಸಬ ತಾಕೆ ಹಾಥ ದೀನ ದಯಾಲ್ ಅನಾಥ ಕೋ ನಾಥ ಜಿಸ ರಾಕೇತ ಸುಖ ನಾ ಮಾರೇ ಸೋ ಮುಹ ಮನೋ ಬಿಸಾರೇ ತಿಸ್ತ ಜಬ್ರ ಕಾ ಗೋ ಜಾಯ